0: ಅದ ಅವನಕ್ಕ ನಂಗೆ ಎಲ್ಲಿರು ವೇವಾ ನಾಕ ಬಾಂಬುನ್ ದ ಕುರಾನ್ ಏ ನಂಗೆ ತ ಮಲ್ವಾ ನಾ ಇಡಿ ಮುರ್ವಾ ನಮ್ಯ ಇವ ನಂಗೆ ಕಿಟ್ ಮಗಿನಿ ಪರನ್ನು ಡೋಲ್ವಾ ನಮ್ ನಿಂಗೆ ಎಡಾರೆ ಗಾಡಿ ನಿಂಗೆ ಕ ನಂಗೆ ನೀರು ಮನಾರೆ ಕೊಟ್ಗೆ ನಿನ್ನ ಪಿನ್ ಸೇಫ್ ನೋ ನಿಂಗೆ ಎಡಾರೆ ಗಾಡಿ ನಿಂಗೆ ನಂಗೆ ಯಾರ ಮಾತಾಡ್ದಿ ಫೇರಿ ಆಗ ನೀನು ಕೊನ್ ನಂಗೆ ಮಾಡಾಗತ್ತಾರ ಪನಿ ವಾಲು ನಂಗೆ ನೀರು ಕ
1: FNR sponsor.